ಅಚ್ಚಾ ರೋಶಿಹಾನ್ ಮೆಸೇಜ್ ಕಡ್ದೆ ಡೇರ ಅವ್ರಾನ ಏ ನಾನು ಮತ್ಲಬ್ ಮೋಹು ದುಮ್ ರಜಾ ಹುಗುರ ಹೋಬ್ನಕ್ಕೆ ಹೋಗಿ ಸರ್ ಗೋರ ಯು ದಶ್ಪೆ ಶುಗಮ್ದಗೆ ದಶ್ಪೆ ಹೋಸ್ ಬ್ಯಾಲ್ಕ ದ್ವೇ ಶುಗೋನಿವಿ ನೈಟ್ ಕೆ ಯು ಇದೆ ಮಂಗಲ್ ಪೋರಸ್ ದಸನ ಬಾರ ಬಜೆ ಪುರೇ ರಾಜಕೀಯ ಕೇಸರ ಔ ಯು ದಾಗ ದಿದ ಬೂತ್ ಪೋರಸ್ ವಿ ದಸನ ಬಾರ ಬಜೆ ಪುರೇ ಔ ದಬ್ರ ಜಕೋ ಲಗ ದಸ್ ವಿಚ್ ದ ಹೋಬ್ ಮುಕಾನ ಯು ಬಾ ದಶ್ಪೆ ಶುಗಮ್ದಗೆ ದಶ್ಪಾ ವಿಚ್ ದ ಆರಾಮ್ ದ ಪರವಿ ಕಾಚಿ ಹಫ್ಸಾ ಬಿಲ್ಕುಲ್ ಟಿಕ್ ತೋ ಇಸ್ಲಾಮಾಬಾದ್ ಕಿ ದೋ ಲಯಾ ನವಿ ಶೋ ಉರ್ವಿ ಹೋ ಮೆಸೇಜ್ ಕವಲೈ ಕವಲೆ ಮುಖಾ ನವಿ ಬೇತಾ ಮೋತ ಬಲ ರಿಸ್ ವಿಲಿ ಉಚ್ ಗ್ರಿಡ್ ಮಲೈಕಾ ತಾ ಎ ಮೋ ಸ್ಪೆಷಲ್ ಸಲೋಮ್ ವೆರ್ಕವಾ ಖಜಿ ಡೇರ ಬನನ ಥ್ಯಾಂಕ್ ಯು ಮುಸ್ಕಾನ್ ಖಟಕ್ ಜಿಂದಗಿ ಆ ತು ಜಿನಾ ಹೈ ಮನತ್ ಖಟಕ್ ದುವಾ ಕವಾಚ ದುವಾ ಕವಾಚ ವಕ್ ಮೆ ಖಪಲ್ ಶಿ ಸ್ತಾಪದಿ ದನ್ ಪಸಿಬಾ ಖಟೆ ಗರ್ಜೋಮಾ ಸಲಾಮ್ ವಾನಿತಾ ಲಾಲಿ ಜಿಮಲ್ ತಾ ಮಾರಿ ಅರ್ಮಾನ್ ತಾ ಮುಸ್ಕಾನ್ ಖಟಕ್ ತಾ ಮುಸ್ಕಾನ್ ಜಮಾ ಸಲಾಮ್ ವರ್ಕ ಹಾಫ್ ಅಟಕ್ ತಾ ತರಹಾನ್ ತಾ ಹಾ ಸಲಾಮ್ ಹಜಿ ಡೇರ ಮನನ ಥ್ಯಾಂಕ್ ಯು ಸೋ ಮಚ್ ಮನ ಖಟಕ್ ಮೆಸೇಜ್ ಕವಲೆ ಸುನಿ ಹಾನ್ ಮೆಸೇಜ್ ಕಡೆ ದೈ ವೈಚಿ ಸರ್ ನವರಂಗ್ ಕೆ ಬರಾನ್ ಶುರು ಶೋ ಸರ್.